0: ಬಸೆ ಬಸೆ ಸಾಕುತಿ ರೇಡಿಯೋ ಇಂಗೇ ಬರಿ ತೊಗೈ ಮು ಭೇಜೋ ರೇಡಿಯೋ ರೇ ರೇಡಿಯೋ ಮರ್ತಂಗಿರಿ ತಮ್ಮ ಗೇರಿ ಸಮಸಾರ ಫಲ ಖಾಇಬ
1: ಅಮ್ಮ ದಿನೆ ಗಮ್ ನಿಯೆ ಬಜುಮಲೆ ಅಮ್ಮ ಏ ಝಲೋ ಜೆ ಭಿಜ
2: ಇವರ್ ಥಾಲಿ ಬಿದೆ ಸೇವಾ ಗ್ರಹೈ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಸರ್ವೆ ಕೇಂದ್ರೀಯ ಸದಸ್ಯ ರೇ ಲಮ್ಜುಮ್ ದಕ್ಯಾಲೆ ಆರಚನ್ ಕೋಟರ್ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರ ಪಿ ಬರಿ ಪ್ಲಿವ್ಲೇ ಜಾನ ನೇತಾ ಮನ್ಯು
1: ಕೆಮಯೆ ರೇಡಿಯೋ ಮರ್ತಂಗಿ ದಕ್ಯಾಲಿ ದಿನೈ ನಾನರ್ ಬೈ 8 ಬಜೆ ಖಬೈ ತಮ್ಮ ಕೇ ಸಮಾಚಾರ ನಿಯೆ ಬರಿ ಅಮಿತ್ ಓ